ಓದುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚ ಹಾಕಿ ಗಿಟ್ಟು ಪಿಟ್ಟು ಕಾಶೋರುವು ಚುಡಾ ಹಿಲೆ ಕಾಹ ದೇಖ ಕೋ ಬಹೆಸ್ ಕದೇ ಕಾ ವೋ ಜೋರ್ ಕಿ ನೋ ನೋ ನೋ ಮಿಲಾಡ್ ಬೇಕು ಸೋರ್ ಛೋಡ್ ದೋ ಬಹೆಸ್